ಈಸಾಯ ಸಾಧು ಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರ

0: ರಾಷ್ಟ್ರಕೂಟರ ಕೀರ್ತಿಯ ಸಾಕ್ಷಿ, ಭಾರತದ ಶಿಲ್ಪಕಲೆಯ ಶಿಖರ ರಾಶಿ.
1: ಸ್ಟ್ಯಾಂಡ್ ಲೈಕ್ ದ ಹಿಮಾಲಯಸ್, ಅನ್ಮೂವ್ಡ್ ಬೈ ಫಿಯರ್, ಅನ್ಬ್ರೋಕನ್ ಬೈ ಡೌಟ್. ದ ವರ್ಲ್ಡ್ ಮೇ ಚೇಂಜ್ ಅರೌಂಡ್ ಯು, ಬಟ್ ಲೆಟ್ ಯುವರ್ ಪ್ರಿನ್ಸಿಪಲ್ಸ್ ರಿಮೈನ್ ಅನ್ಶೇಕಬಲ್. ವೆನ್ ಯುವರ್ ಮೈಂಡ್ ಡಸ್ ನಾಟ್ ವೇವರ್, ಧರ್ಮ ಸ್ಟ್ಯಾಂಡ್ಸ್ ಫರ್ಮ್ ಥ್ರೂ ಯು, ಅಂಡ್ ಐ ಶಿವ ವಾಕ್ ವಿತ್ ಯು. I bless you with your fourth clue. Where ocean winds mixed cultures, where temples rose in the Konkan sun, where the Jainas enjoyed royal patronage.
2: Ocean winds, mixed cultures, Jains, traders coming from different places?
3: Yes, trade routes.